ಸುಳ್ಳೆ ಶನಿವಾರ ರಾತ್ರಿ ನಾನು ನೀಂದ ನಹಿ ಅತ್ತಿ ಟೋಟಲ್ ಸೋಲಾ ಕೋತಾರೆ ನಾನೇ ಗಿನ ಗಿನ ಹೆದಾಲೆ ಮತ್ತೋ ಜಾಗತಾ ಹೂ ರಕ್ತ ಜಾಣ.